ಅದಾ ಅಮ್ನತ್ ಕಾಟ್ಲಸಿ ಮಂಗಲ್ ಹಲ್ನೆ ಸನ್ನ ಮುದನೆ ತೂರ್ಲಗಿನ್ ಚಾಕ್ಪತ್ತ ಹೊಂದು ಸಂಸಕ್ ಚಿತ್ತ ಅಂಚಾಗಿನ್ ತೂರ್ಲಗ್ ಕಾಲ್ತು ಹೈರಮ್ಯಂಗ್ ಪುಗದ ಹರಂಜಿರ್ಗಾನೆ ಟುಂಗಾನ್ ತಾತ್ ಕಾಲಿನ್ ಚಗಾ ನೂರಿನ್ ಹಗಸ್ಚೇಗಿನ್ ಮರ್ಚಂ ಒರಲ್ದಾನ್ ತಗು ಸಂಚಿಲ್ತೆ ಒಂದರಲ್ಸಂ ಸೆನೆ ಅರ್ದಿನ್ ಜಪ್ಸುಗ್ ತುಚ್ನೆ ಹಲ್ತಸ್ ಒರ್ಚಿಲಿನ್ ತಾಕ್ತಾಸನ್ ಶಿನ್ ಚಿರ್ಗಿನ್ ಶಿರಿಸ ಹೊಪ್ಸ್ಕಾಲಿನ್ ಹುಮುಜಿಲಿನ್ ಅಜಿಲ್ದಗ್ ಹೊರ್ನೋಸ್ಸಂ Мәне сені жақтыл сұрғыл жілген ажылын қол жілілттен тоске сұдыпты болып сұрғыл орнусын жүрг мұданып тұрғын. Ада үн тәкен нөп түрліген нәрін ұлған сонсығай. Мәне құраны мүді.